0: ಆಗುದು. ಲೌಸು ವದಿಮರ ಹೈತರ ನಿದುಹೀನು ಹಿಂಸೆತಿಯನ್ನು ಅಫಿಯತಿವ ಲಗು ಈತರ ಹೂಬಲ್ಲ ಕೈ ಮೂವಲ್ಲೆ ಈಚುಗು ಬೈ ನಾದು ಬುಯಿತ್ ಅನಿ ಹಿಬಿ ಹುಬೈ ಸೂ ಅಭಿನೀರು ನಿಲೆ ನ್ಯೂ ಬುಯಿ ಬೈ ಹುವು ಲಗು ವಸಾಲ್ಬರು ಲಗುಂದು ರಿಚಾಕೋತಿ ಬುಯಿಂಜಿಯು ಅನಿ ಮಬುಲೆ ಇದು ಲುಬೈಲೆ ಅದುಗ ಹುಮಾಲಿ ಬೈ ಲೋಮ ಈಸಿ ಹಬೋನಿ ಲೆ ಅರುಫದ ಹುಮಾಲಿ ಬೈ ಲು ಲೌ ಹಿದಿರಗುನಿಯ ಹಿದು ಹೆಣ್ಣು ಲೋಗು ಅಫಿಯನಿ ಕತೆಲೆ ಅಹುಗು ಲುಬೈ ಅದುಗ ಬುಸಿಯಂತಿವ ಲು ಈತರ ಮೇಮೆಲ್ಲ ಕ ಆಬ ಹಿದಾಗೆ ಅರುಫದೆ ಅಫಿಯನಿ ಲೆ ದರಿ ಲುಮು ಲಗು ಮುಹು ಲುಗಯರ ಬೈಲ ಹಿಬಿಹಿನಿಲೆ ಹಗುರ ಬೊಬೈ ಮಬುಸೆರು ತಿವಲು ಹಮಗೊಲಿದು ಬುಸಿಯರ ಗುತುವಲು ಹಾಯಿ ಹನಿ ಹಗಬುರಿ ಹಾ ಮೇಹ ಅಫಿಯ ಬೈ ಲೋಗು ಬುಯಿಗಿಯು ಅವಾದ ಹಮೈ ಸೂ ಅಸುಫ್ರಿಯು ನಿ ಲುವಾಗು ಆಬ ಹೆರೆಸಿ ಬಿರು ನಿಲೆ ಫ್ರಮಾಸೆ ಲುಬೈ ಬುಯಿಗಿಯು ಹೋಂ ದಾಮೆ ಹಲೆ ಫ್ರಮಾಸೆ ಲುಬೈ ಬುಯಿಗಿಯು ಲು ಅವರಾ ಲೋಗು ಲಬಿನಿರು ಬೈಲ ಫಿಯು ತಿಲುವಾಗು ಗೋನರುಗು ಲೀರಿ ಲದ್ದುಗ ಉವಲ್ಲ ಆಮು ವೈರಿಗು ತಿಮಾತಿ ಲೋಯ್ ಲು ಲಾ ಫಿಯು ಲುವಾಗು ಆಬ ಲರಿಯಗು
1: ನಬಿನಿ ರುಬಾದಿ ಬುಸ್ತರಾಗು ಅದುಗ ಆವುಮೆ ಲುಕಿದೆ ಹಮಾ ಬದುಗ ವಗು
0: ಅಗುರ ಬಹತಿ ಅವರಾ ಮುಲ್ಲಾ ಉಗುರಾಸು ಅವ ಲೆರೆಸಿ ಬಿರು ನಿಲೆ ಫ್ರಮಾಸೆ ಲುಬೈ ಬುಯಿಗಿಯುಲು ದಾಲೆ ಹಾಫಿಯುನು ಗುರಿಗಿಯ ಲೋಗಾಬಾಲೆ ವೈರಿಗು ತಿಮಾತಿ ಹವೈ ಹಾಫಿಯು ಅನಿ ಚೌರು ಹೈ ಲಿಗೆ ತಿಯಾಬ ಕಾತೆ ಲೌ ಫಿಯು ಊ ಅಲೆ ಅಮು ಕಾತೆ ಲು ಲಕುತಿ ಹೋಂ ಲಿಗೆ ಲುಬೈತಿ ಲ ಚೌರು ಬಾಲಿ ಬುಯಿಂಗಿ ಲೆರೆರು ಲೌ ಫಿಯು ಲುಗುಂದು ಬುಸಿಯೆಲ ಲರುಫು ದುನಿ ಫುರಾಂಗು ಹೋಂ ವಗೆಲೆ ಲುಂಬ ವೆರೆಸಿ ಬಿರು ನಿ ಲಲಗಾತೆ ಅವ್ರಾಮ್ ಲುವಗು ಲಗುಫು ಲಿರುಬೈಲ ಲೆರೆರು ಮಸಾ ಸಿರುಗ ನಿ ಕಾತ ಲೀದಾಂಗಿ ರು ಲಲಿ ಬುಯಿಂಗಿ ಲೆರೆರು ಹೋಂ ರು ಲೆ ಲಾ ಫಿಯು ಲುವಗು ಕಯರಾತಿ ವೆಮೆನಿಗಿದು ಲುವಾಗು ಬಿಯಾ ಕಾತೆ ಇಲಿಗಿ ಲದುಗ ಸಿಯಲ ಲೆಯೆ ಹಬುಯಿಂಗಿಯು ಆ ನಿಲವು ಕಾತೆ ಇಲಿಗಿಯ ಸುಂಹ ನ್ಯೂ ಬಿ ಬಯ ಲು ಬುಯಿಂಗಿಯು ಲು ಹಸಾಲ್ ಬರು ಗಯರಾತಿ ಹಾರುಗುದು ಗುರಾಸು ವಗೇಲೆ ಅಫಿಯಲಿ ಬೈ ಲೋಗು ಎಮೆನಿಗಿನಿಲೆ ರು ಲಾಲಿ ಬೈ ಓಂ ಆಗದ ಹಲು ಮುತಿ ಎಮೆನಿಗಿನಿಲೆ ವವಾನಿ ದೆರೆಗದಗು ಕೈಸಿ ಲಾಗದ ಹನು ಅಂಗುರುಗುನಿ ಆನಿ ಎಮೆನಿಗಿನಿಲಿಗಿಯ ಹಿಂಗುಗುವತಿ ಜಗರು ಮೇಮೆ ತೋಯಿ ಬೆಲ್ಲು ತೀದಾನ ಲಿತೈಂಪುಲು ಬುಯಿಂಗಿಯು ಜಾಗತ ಸಿಯಲು ಲೆ ನೇಹಿ ಲುಬೈ ಲೆಬೆಲುವ ಹೆಸುಸು ಅಬ ವೈಯಸು ವವಗು ಲು ಲದಾರು ನಿ ಇಮ ವಬ ಅನಿ ಹೆಂಗಿಂಗ್ ಗೋಯ್ತೋ ಅಫದ್ರಿ ಹವಗು ಲಿಗಿಬುಗೆ ಬುಂಗಿಯು ಕೈಸಿ ಅಬ ಫಾದ್ರಿ ಇನ್ಯು ತುಮಾತಿ ಲೆ ಲಿಬೆ ಮೆಲ್ಕಿ ಸೆದೆಕ್
2: ಎವರೆಯೋಸ್ ಕಾಪಿತುಲು ಸಿಯೆತೆ
0: ಮೆಲ್ಕಿ ಸೆದೆಕ್ ಲೆ ಉರು ಇಲಿ ದಮೆಹ ಫುಲಸು ಲೆ ಗಿರಿ ಬೈ ಸಾಲಿಮು ಲು ಫದ್ರಿ ಗಿಂಯೆ ಬುಂಗಿಯು ಲೆ ಇನ್ಯು ತಿಮಾ ಬೈ ದಾಲೆ ಲಗಿರಿ ಬುದು ಬೈ ಅಬರ ಅಮು ಉರಿ ಬುರುಗು ಗಿಂಯೆ ಲಾರಿಗೆ ಲಗಯ್ಯು ನೀ ಉರಿಬು ಹವಗು ಉರಿವೆಗು ಅಬ ಲಾಫುರಿದು ಮೇಲ್ಕಿಸದಕ್ಕೆ ಲುಬರು ಅಬ ಲಬಿನಿರುನಿ ಅಬ ಲೀಚುಗುನಿ ಅಬ್ರಾಮು ಅಬ ಲೀದಾಗೆ ಲಿದೀಸಿ ಫಾರೆಂತಿ ಲೀದಾಗೆ ಲೆ ಲಗಯ್ಯರುಬೈ ಲೀದ ಉರಿಬುಲು ಮೀನಿಲ್ಲ ಈರಿ ಮೇಲ್ಕಿಸದಕ್ಕೆ ಲೀದ ಫುರುಮಿಯತಿ ಕಾತೆ ಉರುವೈ ರಿಚಾಗುವತ್ ಗಾಮಲುಮು ಸುಬೂದಿವತಿ ಮೇಹ ಕೈ ಲುರುವೈತೆ ಸಲೇಮ್ ಮೀನಿಲ್ಲ ಲೀರ ಲುರುವೈತೆ ದರಾಂಗಿಲು ಇಬಿದೇವತಿ ಕಾತ ಎಲ್ಲ ಮೇಹ ಲಗುಬುರಿಗುಬಾಣ ಇಬಿದಿಯ ತಿಗಿಯ ಕಾಲ ಲಗುಚಗುಬಾಣ ಇಬಿದಿಯವತಿ ನೀ ಕಾತ ಲುಬುಗುರು ಲಾಗೋರ ಹೂ ನೀ ಲುಬುಗುರು ಲೋವೆ ಲಿಯವ ಲಿರೋ ಬುಯಿಂಗಿ ಉಲಿಗಿಯ ಆಬ ಫಾದಿರಿ ಲು ಸೂಂದ ಅರಿಹ ಹುಮೈತಿ ಲೋಗು ವೈರಿ ಗುಲ್ಲಾ ಮೇಹ ಮಲ್ಕಿಸದೇಕ್ ಅವ್ರಾಮು ಗೋನರುಗು ಲೇ ಮೇಹ ವಗುಚ ರುಲು ಮುತಿ ಲಿದೀಸಿ ಫಾರೈತಿ ಲು ಲೀದಾಗೆ ಲೇ ಲಗಯ್ಯರು ಬೈ ಹವೈ ಉರುವೆ ಗುಲೀದ ಉರಿಬು ಸೆಗುಂ ಲಿಲೂರು ದುಮೊಯ್ ಸೇಸಿ ಫಾದಿರಿ ಗುಹ ಲದುಗ ವಗುಂ ಲೆವಿಯೇ ಲೂಂತಿ ಹಗುಬುರಹನಿ ಲಿದೀಸಿ ಫಾರೈತಿ ಹಾಮಗೆ ಗುರಿಗೆ ಲೀದಾಗೆ ಸುಂ ಕಾತೆ ಲೌಸು ಹದು ಹೆಯು ಹಮ ಲದುಗ ವಗು ಅಬ್ರಾಮು ಹಾಲದಿ ಆ ಹೆತಿ ಮೇಲ್ಕೆ ಸದೇಕು ಲೌಸು ಮಾಮಲ್ಲ ಲದುಗ ವಗು ಲೆವಿ ಅಗುಬುರ ಹಲ್ಲು ಮೂತಿ ಲಿದೀನ್ ಸಿಫಾರೈತಿ ಲುವೆ ಅಬ್ರಾಮು ಅಬ ಲಬಿನಿರುನಿ ಮೇಲ್ಕೆ ಸದೇಕು ಅಬ್ರಾಮ್ ಲೆ ಮೇಮೆ ಬುಗ ಎರೆಸಿ ಬಿರುಬಾಲಿ ಫುರಮಾಸೆ ಲುಮಗೆ ಬುಯಿಂಗಿಯು ಅನಿ ಸಿಯಂತಿ ಲಸಿಗೆ ನೆರುನಿ ನೀ ಆ ಬಾಲುವಗು ವೈರಿಗು ತಿಮಲ್ಲ ಲೆ ಅಭಿನಿ ಹಬೈ ಸುಗಲವ್ಲೆ ಅಭಿನಿರು ಬೈ ಜವಾದ ಫಾದಿರಿ ಗುಹ ಎರೆಸಿ ಬಿರುಬಾಲಿ ಕಾ ಲಿದೀ ಸಿಫಾರೈತಿ ಉಗುರಿಂ ಗೋವೆದಿತಿ ಆಹೈತಿ ಲೋಗು ಮೇಲ್ಕೆ ಸದೇಕು ತದಿಮರ ಹಲೆರೆರು ಬುಯಿಂಗಿ ಲೋಗು ಕೈ ಲೋಗು ಆ ಬಾಲೆ ವಿಂವಾಗೇಲಿ ಅನಿ ಗಯ್ಯರಾತಿ ಲರಿಯ ವಗು ಲೋಗು ಲೆವಿ ಹೌ ಸುಂ ಫಾದಿರಿ ಗುಹ ಲದುಗ ವಗು ಹಾ ಅಗುಬುರ ಬಾಲಿ ಕಾದ ಲಿದೀ ಸಿಫಾರೈತಿ ಗುಯ್ತೋ ಲೋಗು ಫಾಯಿ ಹಮ ನಿಗಿಂಗೆ ಲು ಮೇಲ್ಕೆ ಸದೇಕು ಲೀದ ಔರಲೆ ಲಫಯ್ಯ ರೂಬರಿ ಅಬ್ರಾಮು ಲು ಲುಗುಂದು ಲೀದ ಆಬ ಔಬ ಬರುಲು ಮುತಿಯ ಬುಗ ಅಬ್ರಾಮು ಲದುಗ ವಗು ಹಾ ಮಾಗುರು ಹೋಂ ಗಿಯಾ ಬಣ್ಯ ಲೀದ ಲುಗು ಬುದಾಲೆ ಲಾಫುರಿ ದುಂಬೈ ಮೆಲ್ಕಿ ಸದೇಕ ಲುಬರು ಹಾದಾಗೆ ಫಾದ್ರಿಗು ಹಾ ಲದುಗ ವಗು ಲೇಬಿ ಹೆರೆಸಿ ಬಿರೈ ಇಸ್ರಾಯೇಲಿನ ಲಿಲುರು ದುಮೊಯ್ಸೆಸ್ ಲು ಹಮುಗ ಬುಯ್ದುಲ ಅವದುಗ ಮರಿ ಕೈ ಫಾದ್ರಿಗು ಮೆಮೆಗೆ ರೂ ಅಲಿ ಹಮುಗ ಲಚಿಲ ಹಗು ಆಮು ಫಾದ್ರಿ ಮಾಮ ಲೀಬೆ ಆರೋಂ ಲೀಬೆ ಮೆಲ್ಕಿ ಸದೇಕ್ ಲುಗುಂದು dale la sansi rum afatiri hani sansi tigin yelurud tari helere rubungi logo lida genla amu tribu israel na lebi kristo aba adiga wogu nile uwe gilibwe ni aba hadage afatiri hat lugundu subudi wati buidu logo hadage la ladiga wogu huda lebi wabure mehesu kristo ani maria guti moises nikata hawago dale la timure hambo logo afatiri hani ani furangu timati dale liabu Yesu Kristu lu la fadri haba kaisi Melkisedek mama lawa ba luru dule arian gube gabala ida gi adiga wagun liabu liabu lu la fadri haba la lugundu gabafu la lu la bagari du lusunda ani ha le la rian gube bungiu logo Yesu Kristu
3: aba fadri buguya lusunga nda itere emelu kisedeko
0: kumugu atiluboi tibinadi gumadi le liluru du Moisesi la duga debiliti ani meseri miti. Mabafu ti luru duligi ya lun la salbaru ninya grige lidage afigo. Lemengo ti ani aba iseri emenigini le buiti mati le idangebe kayara la wayara fadulu buingyo. Ani la aba finyu la chouri buingyo emenigini le lun Jesusu bala wafadiri ha hibiri fadirigu mafinyuru wati da le lichugumbwe habara hon. Ahi ti logo Jesusu le laubwe finyu lichugua lubara lu, larien henti da lereru mwingyo.
3: Fiyu bali mwingyo, le abureme, ani masansi rego luboi, laritamu, aba fadil mwuya, lusu mwanda.
0: Ligi ya Jesus luboi, achoru luboi, aba daradu buiti mati, lwe lefrumiet. Hameha hibi rifadirigu, chilutinya agibe dagwa, lugundu kei aba laburi hawegu, siyati hasigiru. Ahinti Jesusu, kei miwa la lusunda, masa gireba ilifisi tekaisi fadiri lumu ngamu. Lige gayara luboe la salbaru ninya ha ayara fatubanyo lubu ingyo lida angele tima tima ti lusunga anda. Lugundu gabagari tisunga anda lula yumago lubu ingyo awago. Jesusu luboe ti fadiri boe inyo timati le wasubu dirube. Haruma ligia uwa ti uriba ni lida ni figo mitara antikai gafigo uti. Inyurua ligia inyo timaluwe sunkata isielu. Mitara antikai hibiri fadiri inyo tumatinya Hagasube hadagaragadun sagweju. Furumie logo hafigun gwanarugu, lari ge logo hafigun ibiri grigi. Lubara ge lira, adaga lumuti Jesusu adagaragaduni, abanagu weyas, lusunda. Dale licha agube lungwa lulome logo hafigun grigi. Wugiri ha debili banya, hagia lichu gubanya lilurudun Moisesi kaisi fadri. Ahinti lari ge lidani lurudu, aba lafi nyurubuingi logo lira ulun ladigni fadri me. Le uwa bai mege iti logo lu sunada.
2: Hebreos capítulo 8.
0: Le sudin tima bai lida ge sun le wariñago bai. Logo nihe laban fadiri inyo tumati wama le itarat. Ani nyuruha le luwege lomere lalana laruin habu ingyo sielu. Ani le servi dunya kaisi fadiri lida flasu le sandu tima bai tida sanduario tima tima tu to ladigbon wabure me buingyo. Mama to hadiga grigi. Sunfadiri inyo tumati lichugun niwa lun lichugun idewe sei luma dagara gudini lun buingyo. Lige gasu luboi ginye anihi la somkate ilunti la dagara gudini Jesu Kristu lu buingyo. Luhamuga nyanyi la Jesu Kristu bowagu mama nyi hamuga fadiri lugundu anyi guwa fadiri gu adagara gudutinya segun lirudu Moises. Fadiri gu hagia hadiguni hawadigrimai lumburi kate iliewari guti leburi siyelubai. Subuti wa muti logo iyewe la, lugundu lubaba ila digunu Moisesi luba buingiyo, aba larinya gong buingiyo lun.
3: Adiga boitia, sunkate, kisi iyawa tona rufutu gumbu, lwagu vugu.
0: Gama lumu, wairi kuti la fadiri ha Jesu Kristu, sigilau hafadiri ha fadiri gu ubowo. Buitu mati daradu le uagube la buye haluma buingiyo, ani buiti mati ginye, furama asele lichugube isari daradu ligi. Lugundu, lun hamuga meha buidu lan furumieti daradu le sun sun inagubi, memege ruti wa hamuga abanya libia madaradu. Gama lumu, magunda atibuga buingi ula furumieti daradu, ladiga mabafu hama wagichagu lun hagufuliru luma daradu ligi. Aba tilaria gutida lereru.
3: Lania menyari hagule mebungiyo, lachili goveyo, lunadudu iseri daradu, amalila na buda luma Israele. Mitara bai kai daradu le nadadu bai hama hagichagu, lewe yule nare kutubo ni hahabu, luna sadaro ni ehitu gie, magufu li rukamuti meha ni daradu.
4: Lijeti ligi ubali ya mungwa ni yela liyebu abuleme.
0: Ni hadaradu le lumbu inadugni hama linasi yung Israeli lari jemi buri veju ligi. Linya lari yungu abuleme.
4: Nichi kubwe niluludu litong hasajume. Aba mengaburu wa nikita haligi au wati habungite hagie menana. Memege nuwa boi lula rufu tafoni wa nuwaku. Maria mboi bukiri luliduhe ni lulibini subudi boi bungi ule abuleme. Lugundu hasubudi ruba na sungu boi. Lumo vya lejiri timaa jibigui, dari lumo le weli timabui, adagi. Ferudu na nukoi, guliba nile hadukubui, marika kutugia liname, lwaku hafigo, lusunda.
0: Adimure haa liligia buingi ulogo haba iseri daradu, rura le rugu, linya le furumiati, kai binadu. Anikata ile binadu haliboi weye ligia, ya rafa le rugu linya lunlongwe.
2: Hebreos capítulo 10.
0: La duga liluru no Moisés li yawa di irigunye meha burikata ibuiti le meha lumbu ilanigu ni Kristu on grigi. Ha luboiti ayarafa dubanyo lumbu ingyo le dagen hata anima lule adagara wagudu bai lumbu ingyo segun liluru no Moisés. Sienti meha uarago hama sun sui na gubai etar. Lunghamunga gayara la laruma da gudunia luru du ludage hafigun masandere gunganya hamunga hongwa lauduru. Aba hamuga masigiru hama adagaragda. Gama lumo, sariviti adagaragdu ni burile, lularita kwa gudu ni aluagu hafigun sagu irumu. Kaisinya luboi lagitaru ni hata bagasu luma hata gabara figo. Ligia larinya kubai Kristu lubu ingyo, dale lebelu ruboi ubo wagun.
4: Mapusa lutibu adagaragdu ni iberese, lulu utibu awa ungu bunu. Mabuna atibu langu adagaragdu ni gudawaribate. Libuli lau adaga gudun ilu aku fiko. Apa tindari yang ini? Ia bihati na upo wakon Lunda dugu ni bugunda nubungi itu. Itera kaisi buru ini ala Nuwaku tita beleno.
0: Furumie, larinya ga luwaku mabuse erun la bungiyo. Magunda aligia lau adaga raguduni ni hao anima alugu ichukuti elu. Ni adaga raguduni guda wakuti. Logu figo. Lau sun ligia la burikata ile uwaku bai larinya ga bungiyo. Lida ngye Moisesi hongri ge lung hadugni. Larinya ga Kristu lari ge.
4: Nyubi hatina luna dugni bugunda bungi.
0: Mini la lira. Nyubi halilan Kristu bo wagun. Lung lagumu chagwagudni igaburi le lanina hadagara gudini wa animal. Lung lichu guiseri lewenyegu. Nige lugunda bai bungi yu lung larumada gudini wa ligibu gen lau lungi Hesu Kristu. Aban weyasu lusun dan logo wafigun. Sun fadri guhuri yu. Sagweyu hadugni aba meme adagara guduni lausun sinya la lagidaruni adagara guduni ligia figo. Ahinti Hesu Kristu aba rugunye weyasun lichagun lungwa logu figo ulun sunda. Aba ti lagiri budun sielu aba layunru loige lomere buingiyo. Anihi inye ngueto agura baha lichugunia buingiyo laganiyo labu ginyon lugudi. Lau ladagara gudun aba nguweyasun aba labu idura gudni alani gubuingi sunsui na guboi lun sunda. Choru lumuti ginye sifri sandu kata imeme ligi ya wong. Danle lariyangu.
4: Anja daratu le nube na gudni hama lari kepo ime layu ligi. Ginya lariyangu wapore. Nechi gubai niluru dutito hanigi. Aba me unabure dune lita hasamina.
0: Lari ginye lariyanga.
4: Marita gudibi adine me logo hafiko ni logo kuri uribati le hadugubi.
0: Dan lubai le ferudi na wali figo lun sunda memeke ruwa li amu adagara guduni logu figo. Lige lubai tinituhinu, la ulonwe Kristu logu guruwa gayara haliwebelu rumlido mfulasu le sandu timaboy. Tuwege belu to meme lugubu Kristu. Tarati aba iseri ima wong lumu mbuingyo, aba ima le anigibaliwa lido ibagari magumu chaditi. Hesusu wafadiri yeboe inyo tumati tida luba mbuingyo. Lige lunti lubai wayara fatun lubu ingyo tau taruma wanigi luma lau sun wafinye deregu dagu luagu haruma gada laru wanigi luma santiragu wama wongwa lau duru logu figo lari gen lachibu nwa lau duna harumati itara meme wama deregu dagu lidan wafinye masansiragunga lidan wemenigi lugundu lagufu lirubai la buingi ule furamase la alibu lunti ginye wafagu viteregu ninyo vibirigu lu hinsi habu hama, lu malun hadug ni le bui dubui. Wagi afinyatia, maulumonti wafalaruni, hemplu hani ha, hechu banya lu miti hama alida wadamuridagu. Lubarage lira, ruwa magurasu honvibirigu, gwento tima lao ariha wamani, luago jarafa lelan lueyuru wabureme Jesu Kristu. Lugundu, aha wasigi rafigo ha, lao wagunda larigen wasubudiruni inaruni, uwa leamu lueyari atakara guduni, lumferudu na lani wafigo. Aba riga alikate ilu wagura bahani, lunlaguse raguduni wabuingyo, lao aba laneri meiganyu luma watu gemeti, le lumbwe lagrincha kuninya laga ni ubuingyo. Dale ladira aguni aba angrigye lilurudu Moisesi, lunyeng hama biyama oiru agefeyente luago, ariangati lilurudu Moisesi luago lunti lan longwe ingrigye ligi. Wairi timati sufri le adina boiha mebere sebanya lao lira ubuingyo, mebere se hagia lao lita, Anna bahamai sifiri sandule hinsi habubo inhon. Lita Jesu Kristu, lige achouru balin lidara dubungi wama, le arumata gudubaliwa ligibugi. Subudi wamuti ligaburi wabure mebungi ule ariyangubai.
4: Aulalubu ila baincha bidini yedirigi, aulalubu ila fayere bidini yelabu hafiku.
0: Ariyangatiginye.
4: Naguse bidiba yanumutu nye.
0: Fugiabu grigi ele waguti laburi haliganyu bungi ule mingwabai. Harita kuhuma logo buriwe yule sigu halibwe na meha le heresi birubali larugonga. Weriti meha hasufuri runlido ndaligi. Ani awanda hamuti sunkate la ugrasu. Anyahi hida agye anabuwa tinya au seruwa hagia uriba ligibu gine gurirugu. Ladiga haibugun luma Kristu. Hibiri sufuri tinya ladiga gamata go hama hama ha uriba banya au seruniwa. Kuteme habutun meha hon ha furisurgubanyo. Igira guagadatun hungwa la ugundani lun lagidarun le huma boihuwe. Subudi nyuhumoi loga nihin la kate huma sielu le buitimati. Le siyamboi lagidarun huwe. Gwentoti meferi dire humoi lubaiti hemenigin luagu buingyo. Lugundu herese biruba aba onwebu afaye ruahu sielu. Gagura asu huma lulari igie mela hawanduni asufuri runi kaisi labuse rubuingyo. Kayara alamu ga heresi biruni farama sele lumbwe lichukuni buingi huu sielu. Tariye hene lereru buingi logo lagiri bidu Kristu ubo wagun.
4: Maana hali, ahi nyumbi le lube liyabi. Madale se hagubo isaragu tanga. Ahi le nariche wadu kubilagu lafinye, labaga lidu. Ahi mreferi dira lafinye, magunda abadina lumu.
0: Wagia, mitra anti wakai dirige ha agiri budubanya hari gong. Aba heferi dirun. Hada angieti wa haa esefuru banya, ladiga afinye.
2: Hebreos capítulo 11.
0: Afinye ni, achouru ni le gumuti, logu wabihi bailan le wagura bubai. Loma wachouru ni le gumuti logu, anire ila burikate, lausun marihi wamani. Ladiga afinye waguchagu, lagunda arubai buingi uhao. Lau afinye ni, wasubudirei logu buingi ulaa adigu bali ubo, Laru gulereru, le luboiti ubo ule warihu bai kwento, mama lida angine kata ile meha arihu bai la digiwa. Lau lafinye aweli, lichigaba adagara gaduni buiti mati sige lau le la adagara gadu bai kain lumbu ingiu. Lige leresi birubali buingiu kaisi richagwati. Aba leresi biruni la adagara gadun. Lau sun luboiti hilala aweli, aniha guwa adimureha lau lafinye. Lau lafinye enoku, lanugu wa sielu mwenga. Ani, madarin wati lugubu lugundu buingi wa nugubali. Ani tarien hea lereru buingi yo, logu lubarake boi la, meha lanugu enoku, gunda la buingi yo lau ya ubo wago. Ani siyanti la gunda aru buingi yo, wau ahi mafinye wa boi luago. Lugundu lu wayarafadu lu buingi yo, gasu wafinye lu luago, anihe la ani lichukubala afaye iruaha haa alu habali. Lau lafinyo noe, na le lawisa rubali buingi ulogu ladaga rubala aba onwe bungura, lau sumarihi gili langura, aba ladigu ni le lubaibu buingi. Aba ladaragun aba onwe buguni, lun la salbaru hau suntila na luba. Itara linya la siya diruni noe ubo. Aba lubai le resi biruni buingi kaisi aba wuguri richagwati logu lafinye. Lau lafinye Abrahamu, Dale lagua rubai buingi ulun, luligiru ni lagaira lulidi, lidong amu flaso le frama se lubai lun, aba la dugu ni lelu boy be bungyo aba la fuidu la gaire gien ibidi ogalu haliyon boy la aba la gana un lida iseri fula suligia la usun tere chalanye la dugu la finye aba la gana un tida kiampo ligia meme ginye la dugu be isako le lire ulu mahakobo le libari la dugu resibi hamuti la furama se meme ligia luma ge bungyo aduga lumuti abraham usun lira La duga agora bahala lebelu rolidon lubuidu uburu gule derebu gubai ebu uburu gule la duga bebungio la uginye tafinye sara la usume waya ruta lu tagarudun resibi tore lumage bungio lu tagarudun garudu aba irahu la duga tafinye rulogo la gufli rubai la bungio le frama se lubai la usun lubai ti waya le la abrahamu lu garula nyubuiti lu Gadiga wagumbui la sarago. Kei waruguma hasielu banya. Kei ginye lagu burisagon le larubi beya le sinyabai labahudun. Hilagu watiyan sungurige ha meresi birunga hama isun le frama selubai buingi hon. Gamalumo ariha hamuti liyabu indisege ani aba hasubu diruni. Abati harinyagun luagu mama la hagaira ubo ule. Hayabu iriginya la ebeluha kaisi terencha ya ubo wabu. Gurige harita kumanyaita Arufu da hamuti logo halu hameme yela aba agairu lu hagairame. Lu hamuga fulasu la le nyinge luboi hafuri da hagaira boi le halu haboi gayarati hamuga hagiri budu hari gonyehi. Aba ambuga agairu bui tumati habuse ruboi agairu yule sieluboi. Ligia uo luboi nibuse gari la buingio lu habugi yute boi la. Aba laranserun aba uburugu aba. Dameha le lauche gubali buingio Abrahamu Laularia gulun lulafaru ni lirule isaku hilagu belun la dagara guduni lun afinya memeti luagu buingio. Rugu atiebe lungwa luledere geruni lirule abana guti. Lausu ania galilabuga buingio lun luagu saragu mela la dugu wagun lidange isaku. Subudiri gulinyali Abrahamu logu gabafu la buingio lun lasara guduni ya hilanya lidange uweni. Ani itagaro yebe la dugu ni buingi la ulichugu ni isaku la rigu lu Abrahamu lubare gen yebe la faruni. La ulafinye isaku framase lubai abini runi lu hakogu luma esawu. La ulafinye hakogu da meha le lowe la binilumutika aba hada ge lirahunyo hose aba ladimure han luogu luerigu buingi. Ragunyu luogu ligiri lubadu. La ulafinye hose lubare gen boi lowe ariangati luogu hafri dubala Israeli na hiptugi, arinya galigia lu hanugu ni labu hamagwa dame le higiruni fulasu ligi. Lau hafinye lagubri kumoisesi, tale laguri ya hobi, aba haramu duni luogu iru wahati. Laduga harihi luogu buitu meira ula. Manufu detinya luwe iluru dule lichu kubwe uruwe. Lau lafinye moisesi, tale wuguri hali, mahati lu lanugunua kaisi tirau lirau luruwe te hiptu. Hime ilumuti, La sufri ru hama lumutu ni buingio, lubare gen lagano buidu tida luba uruwe to lani na figo. Risi timati la sandira gulungwa, la ula sufri ru unabuguni luige Kristu le lumbu liabui. Sigu lau lagano, lida sun lirisi Egypt. Lugundu, logo afaye ruwaho le lumbu lichu ni buingio lun, lichiga ilaritagun. La ula finye Moisesi logo buingio, aba ligiru ni Egyptu manufu deiga luwe iliganyu uruwe. Redeiti derek dagulida laritagun kama hamuga ariya gulinya lumbuingi ule marihimbe. La ulafinye Moisesi la dugu ifedu le giribe luwe yiru esefuruni. Aba launa ha abahishagwe tubene rihaba Israelina la uhitu ludame la le lasuguru angelile lanin oweni. Mafarun la amuga niyaba hagirima Israelina. La dugu hafinye Israelina. Sugu hamuti barana funati eibugena kama hamuga muale mabait. Dante le habuse rumbo Egipto na lunginye hasugun kai agia aba ladoro guduna hau aba hanyara dagun. Lau hafinya Israeli na logo buingio aba haibugun geyego lau lubarieru uburugu heriko sagu binafu logo seduweyo. Aba leigu wadun loba lubarieru uburugu ligi. Logo tafinya rabu tomeha horu mome tubai uwa rahama haa magamba dibanyo. Laduga taramu dunia aria hatinya Israeli na tubi. Kaba hamuga kate inariak? Logo beidanu lun naburuha logo hedion. Baraku, Sanson, Efute, David, Samuel, luma hawa ku profeta ku. La hafinye, ganyi inti ya buri fulasu, aguma diha hagi ya buidu. Resibi hama ile frama selubo ibuingi uhon. Darulu mutibuingi uhayuma linyu uhawai. Nyeguti ya watu gemeti hanerimeti. Sefu tiye loe, hafara wagun hilaku boi tau efeng. Aba here dun, ha mere banyi. Nyubu itinya, luga bafu banyala uriburugu, aba haganye reguni ya hakani. Nyenye nuurinya, saraga dawatinya hadunhenyo lida nge owe ni hon. Anyehe gine hibiri, hilagu watinya lida lueri ya sufuri uni, mahatinya higira wagudiniwa. Luga yara aba ila, hagu yugu lido aba ibagarile buitimati. Hibiri, afagatinya lehera hon hao, aba ichuni, agira waguni lau gringri, luma adairu ni friso. Afara waguatinya lau dubu, asira hoatinya hamida hamagwa, afara waguatinya tau efein, rede itinya eibu ganyahadigu, darugu hauagwa, larugu haura mudun, luma haura gabara. Gudeme tinya meha, nidiheri tinya meha, useru hagia uriba. Madina lumutinya meha ubo ugrigia buri buitinya hagia. Eibu ganyahadigu hanya meha lidan buri fulasu magairawati. Arabu, Lidamburi, lagadabu gen dubu wainamuti, luma lidamburi huyu le muwaruguti. Sun hagia, lau sun buidu la afinya ni le hawagu boy, ligibu ke buingiu, meresi birun hamuti le meha frama se wali boy, laduga aranse libuga buingiu abakati buiti mati won. Lun lidaruguba la aba wama habuidu la sun suina gubi.
2: Hebreos capítulo 13.
0: Hinsi yagwa meme huma gwa kaisi ibirigu. Mabule ida humoi luhebela agduniya achilurutinya hubinyo la ugundani. Saragu hanya grigia, ruhanya ubaru hon angelegu la uhadugni kate ile, ibidinyo hon. Harita kwa huma hawagun adurutinya, kaisi kubairigu hamuga genye hadurunya la hama. Harita kwa huma hawagu haa asufuri ubanya, kama hamuga hasufuri ya uwara hama. Inebe la marie hun sungube. Lunti ginye hagufuliru umarigu hama gwa lao uwarani. Lugundu, lagusera gudubanya ninye buingi haa, agamari dutinya mamari edunga hama haa, agabara habanya. Michika huma inhisi habu logu sensu, gunda huma lao le humat. Lugundu, lichu kubi buingi ule emege irubi hun. Arinya gali.
4: Naume girubadi gu, migiru nubada.
0: Kayara atilubaiti warinya gu lao afinyani.
4: Nabure mabungi witele kubalene, manufu tapadine. Kapa tibayara hama agiriga diganawa.
0: Harita kwa huma hawagu ha adunte habalu, haapuriche habali luganu tebuingi hun. Samina huma alibuguru, idalinya la meha, habagari ani aji ya humai afinye. Masansi raguti ligaburi Yesu Kristu. Ligie meme gunyaru, ugunye, luma sunada. Meye dagwaga da huma hungwa lu amu lu ujari arufu dahani. Buiti mati lu teresi birun wawani ere lau lisi habu buingyo. Mama lau wagufulirun lau luru duburi logut egini. Echu ni ligia miya buiti lu ladigba la buiti hon ha afala rubali. Sinyati gafara hama fadirigu ha eseri widubanya tida hatempulu huriyu lida agien atakara gaduni le ichugubu iluago wani lataru. Belugu dalumuti hafadini huriyo le inyu tumabwe hata anima alugu lidon fulasu sandu timati. Barilei atakara guduni luagu figo. Ahinti hagubu anima aluhagia bogu ditu ikiampu agai lagudu. Itara linya ginye bogu di loi uburugu lowe hesusu lula chibuni wafigo laulita guanare. Kaimo luboiti lung hesusu bogu ditu ikiampu agai asufuru reina unabuguni logo liri keisi la sufuri run wawagu. Lidan uba ule, uwa tini yaba uburugu wama le adura roti lu sunda. Walu hanye uburugu le lumbo inyehi badi wala lari gen ibagari le. Ligia lunti luba iwichugu etengi uni lubu ingi sunada lidan ge Yesu Kristo. Etengi uni ligia luu yeri boi atakara guduni le labuse rubo buingi wama gen. Ruwama luba iti uweri guni lun lao wayuma. Mabule ita huma hadugu ni le buiti boy. Luma lun hafare iruni humati hada haa mibihi bany. Lugundu ligie burikate ile au boy lagunda rabuingyo. Kagamba di huma hon haa arufu taha banyo hon. Derege kwa huma hungwa hon. Lugundu hagia oni girubaru huani. Ani keisi hasubu diruni gasu haguserun ligibu ge buingyu logu honi girunu. Hocha huma lun metere gudun humani hawad gemari lugundu mabui duboi hamuga ginye lira hun. Afuri da huma lu buingyu wawagu. Choru wamuti logu daragi lanyu linya lan waritagun kei busien waboi buidu lan wawuserun lidan sunkate. Amuri hatina huma lu hayumaragu lu buingyu lunga yara abayla nidi arihang madisa. Ayumura guwati na lumbu ingyo, lelani nandarangilo, lenginye asara gudubali wabure mehesu kristo, litange oweni, owniri mudun le weri timabwe, le achoru rubali, lidara dubu ingyo laulita. Lung luwadik maridu hida, lida sunkate litange hesu kristo. Lunga yara abayla hadugni lugunda, weri guni lung kristo, lung sunda itrala. Niduhinu, ayumura guwati na lung heresi biruni, Dimurele aburha naalbe hun tida murusun karadato. Nasubu dira gudu nye ginye hun, logu furiha lila waduhe timoteo furisu gugi. Ahinyubu ifrese, nanugubwe numogwa damele nidi arihon. Mabu iga ninya honsun, tabu tigu ligilisi luma honsun, ibiri waduhinyu lida wafinye. Mabu iga hanya italia na hun. Binelo buingyu, sun huguya itrala.
2: Santiago capítulo 2.
5: Niduhenyu kaisi hugia la grigia ha afinye banyalagu wabure me Jesu Kristu le weiri gubay mon lumuti amula hanugu aba grigi hawe hibiri. Kaibri hamagalu lebeluru aba vuguri lidon hadamuri laubagu golu tuma dogu finutu. Belu lige ginye aba gudemeti tau dogu huchecheru. Aha etenira lule finu bea doira gubuidu lunharia gulun.
6: Nyuruba ya lida ubaru buiti.
5: Harinya galule gudeme bay.
6: Bugu ya redi barara. O nyuruba ya muwarugu, miruga bugu ya nugudu.
5: Hanugu ya aba gurige amu luele aba. Ani hagusera gudunya lau luriba aritaguni. Niduhu nyuhinsi etenu, agamba humekatele. Ani odira lanya bungiu hagudeme banyalida ubole lurisi hama lida hafinye. Lugie heresi biruni aruwe hani leframa selubai hon hahinsi habubanya lu. Ahi ti huguya, ruhu mutia gudeme tia lido busiganu. Mama funage risi tia haa vuriba bai hoseranu, ani baruhu mahu aduru heina ligibu gionlurudu. Mama funage hagia adimure habanya vuriba logu liri kristu, le inebe bai hun, le umbai hedere gerago hungua. Ahi inaru ni lubai logu gufuli humani linyu agi lurudu kaisi tariyagu nilereru bungiu.
7: Hisi ala girige bile di bungu, ke bisi ango bungua.
5: Buiti haduga. Ahi mama lubai aba lau hanugu ni esungu rigia. Hadugu nya figo. Durugu wa humuti li lurudu bungiu. Lugundu ahi agufliru aba gurigia lau sun lurudu. Igira lagumfliru aba lida gen. Gaduru nti lagu ladura aguni sun luguma di lurudu. Lugundu bungiu memele ariengu bai.
8: Magaba rahaba.
5: Arinya gatiginya.
8: Mafa rahaba.
5: Ahi lubai ti madugu gurigia agaba rahani. Gama lumon. Afara hati, midi ti lau le lubai belurudu. Huguya luti hadimureha. Agabri da hugia me keisi lunti hagusera gudu lau lurudu le esefuru baliwa loi lubafu figo. Ha, magude me habu banya hon amu, magude me habu begien bungi hon lida me veyu lani na guseruni. Ahi hagude me habu banya, buidu be hafridu lida me lidani a guseruni. Niduhenyo, kasa hula la ringu grigie logu afine la, ahi madugu ni kata lu larufuduni. Gayara tifunage la salbaru ni afie niligia. Kei hamuga gwento, anihe aba iduhi uguri ovuri emege ruti dugu luma igini. Larenga gaba hida gelu.
6: Buidu la lidi bu. Darugu wa babau gwa, hobu yeme.
5: Eni michu lumuti lele mege rubailu. Kage hu la lira. Itera lila susire du luma afie ni. Ahi marufu du hama grigia lau kate ile hadigbe. Afie ni labu gwarugu itra linya ke abakate hilali. Hafu ganihe bearinya guti.
6: Bugu ya afinye tibu. Au waduga numuti le buidu bai.
5: Au warinya gati nalu iduhe iligia.
6: Arufu da baiti bafinye nu bogu din loi buiti le badugu bai. Narufu da ime na finye bu lau buiti le nadugu bai.
5: Afinye tibu logu aba rigunye la bungyo. Buiti baduga. Gamalumun afinye te gie mafia nulu agulira. adada garahagi alau anuf deloi. Mahati bo bafinyeru, ibidio go tau bugele, logu hilanyu liya la lafinye grige ahi marufu du la laule la digbe. Resibi lumuti bungiu Abrahamu le wagusha, kaisi richagwa tiligibuge luagu le la digbe dan le laharu bay luyebe lafarunu isaku le liru hilagu bay kaisi adagara giduni. Ariha bali logu arufu dalani Abrahamu lafinye laukate le la digbe. Ani nyibuiti lafinye luda yari bay la laukate le la digbe. Itara liyan lagufliru le burungwa njibaitida le reru bungiu.
7: Afinha timeha Abraham logo bungiu. Aba labahu du keisi bukiri richaguati.
5: Nyarinha waguati logo Abraham lumada bungiu. Ariha humali lubaiti logo richagua la bugiri logo buiti le la digbe. Ani mama regu logo lafinha. Ligia meme meha asusere dubai tu rabu. Tohoru lida dan le siguhalbe. Resibi lumutu bungiu keisi richagua tu logo kate le ta digbe dan meha le tarufu dine tafinha lautaramu dine luna glegu hosue. Abati diregunia luha giri budu lida ge amu uma. Itra ke hilanyu liye la ugubu ahi uotubai uwani lida. Hilanyu liye gine hafinye ahi marufudu huma laukate buitile hadugbe.
2: Santiago capítulo 3.
5: Niduhinyu, mulu muti anyahi la saragu hida ichagu tenhongu arufuda tieme lereru bungiu. Lugundu subudi humali logu diregda timabe ila wagusere wagudun. Wagele arufuda habe. Sun wagia charati wa. Ahia nihi lube aba grigia masharuti lida lela ringu bay. Aba wugiri buiti legu muti ligia. Legie gayara bay labuguru ni sun lugubo. Talewichu gufurenu luagu hayuma gabayu lu hagambu ni wa. Gayara ti wabuguru ni sun hagubo. Ariha humo buriginye uguni. Lau sun weina muta ani here buriti garaba lile ada habaru. Abugura lumutu abuguru tu la aba liruru simunu lenyehi lumuti labusera. Itara tinha guinha manhinha. Aba kato nyurutu. Gamalumo gayarati tadugu saragu kate wenamuti. Lamurusu watu gemeti gayarati lagu du aba umi buarabu. Itara tinha manhinha ke aba watu gemeti. Aba ubu lani na wuribani. Lida nyo wagubu ane afuru hatumuti wuribani wada. Gudatumuti wabagari ke watu gemeti ile mafio gati ginyati. Gayarati lamasuru wuguri sunha wuyari nima lugu ganyiti. Dunuru, heve, ama anima lubaranhana. Ani adagalali, gamalumon uwati ni aba amasuru tuwanyenye. Aba vuribani tugeto migira guagudibu tungwa, ani buitia lau peisi nile gafarahati. Tau meme wanyenye wadimure habuiti logu wagu shibungiu. Tau gine vinye ragwanya grigi hale negebe mbungiu la dignia. Lida gememe aba iyumu lafuri dabini runi iluma inye raguni. Niduhenyu, mulu muti itara la katile. Gayara tifunage lafri duduna bimeti luma duna gifiti lida ge aba memelise seduna. Gayara tisa tagindu aba tidibu igu faluma, odi gayara titagindu tidibu beibe igu. Siati geti lafri duduna bimeti luma duna basu ati lida ge aba memelise seduna. Aya nihi lubai aba shutau hida, gufaranda ligia arufu dale lau lubui du loseru, la una buguni le lichu gubai lichu lau lum. Gama lumon aya nihi lubai gimugo tida hanigi. Ani hadugu ni kate lau harita guhuagu guanragu. Mon lumuti lubaiti hanangu hungu wa lagu lichu hau. Lugundu iye nilira. Mama ligelu uyeri be lichu au le nyumbu be luma ge bungiu. Aba lichu au le lani na ubo lira. Le lani na hasami na grigia. Le lani meme mafia. Lugundu lenye lumuti gimugu luma gaga ni go. Ani hi chagagu unye luma sun luyeri uribani. Ahaya ha gama bali lichu au le luma ge be bungiu. Furumi anihi aba ibagari harumati hawagu. Galu matia arei datia, gagamba ditia, gudemi habutia, adiga hamuti le buidube. Aba labu hanugine sungrigia. Furangu tia. Halu habali darangilu. Bunaguate ilu lu la luba honu aba ibagri le richagwa tihada. Lumahada amu.
2: Santiago capítulo 4.
5: Kabri wege habuse rahawuri buha lumahagendagu. La diga buri luriba yuma hanirehida baisuanda. Busentu somukate. Kesi siyan humani ibiha aba hafraha. Gimuga tu logu somo kate. Keti siyan humani ibiha aba hagendagu. Mibihi humuti le habuse rubwe lugundu mamuria humani luma bungiu. Ahi hamuria ha, mibihi humuti lugundu liriba hamuria ha. Habuse runi lu hevesiru ni luagu lagubri hugunda. Grige muma ratinya. Ibide tisahun luagu ahi laga madago ubwe luma bou. Hagani ila bungiu. Harita guatunsa luagu malala le tariye gubelereru bungiu luagu burikate ile. hinsi ti sifiri le lichuk be bungi wada lum. Kamalumo weri timati ide mo le lichuk be bungiu la duga tarenghe le reru bungiu.
7: Rulumu ti bungiu la naga hawagun ha barugo venye hongwa. Eni idera volumuti ha unabugu banyo.
5: Rugo huma lubai ti hongwa la bugion le rere ha bungiu. Kagibugu huma luma mafia. Aba me la nura ha huwe. Yarafa huma lubungiu aba megine la yarafa duhun. Gafigo te shibahu mai huhabu. Ahi ti huguya biango tigibu harumag da humo hanigi. Hiru go huma, wago huma. Ayahua huguyame. Sansigo la hehere ha lua yahu nime. Sansigo ligeme hugunda luiru nime luagu hifigo. Una buguagu da huma hungwa ligibu ge bungiu. Aba me lichu gnulida aba ubaru lanina uweiriguni. Liduhenyu, madimure ha ma vuriba ha wagu hibirigu. Le adimure ha ti vuriba luagu liduhe o la dari rula liduru, la dimure ha nyavuriba luagu liluru du Kristu, ani la dari runye mege iti luagu. Ain haduga lira lubarage haduga nile lubai be lurudu, hicha gunya hungu wa kaisi agusara gudati. Abar gunya agusara gudati le ichu gubali lurudu ligia, le rigu gabafu be lula salbaha, o lula gurinchagu. Ahi buguya katenye dibuge lu mbadari ruliduru amu. Bwento agambo humei kate le huguye le ariengube.
6: Wodi balida aita gafulasu ugunya wa haruga. Aba mewerederu nyei, aba airumu. Wadagu ba maraso lau wa seinsu nyei, lu wabihi lau.
5: Idalensa hasubu diruni kabala susire da haruga. Kate nyinge hibagari. Itera lenke ihemere dule salira gubei luagu murusu da larige aba lagumu shagun. Ariye garigutu hamuga.
6: Ahi buse bungiyo, wabagaridu. Aba mewadugu nile, olire.
5: Ahi tihuguya hadimure halau pantu, luagu kate le harita gubai hadugu. Ani sun pantu le mabuiduti. Le lubaiti subudi habubai lu ladugu buiti eni madugu lumuti ladugu nyafigo.
2: Santiago capítulo 5.
5: Agamba humai kate le, hugia risite havuriba bei gaburi. Chuluha liora lu hayahua ha. Wago hugeme luagu buri la misa lule lube hasufuri runi. Nyalali buri hirisi, houha maru hamutiri hadairagu tofinubo. Gahua lihigo lulu mahani pulata. Aniligie babu ya aram. Aba meha gurincha wagu luege kama hamuga lau watu gemeti. Ondara guagu dandu saragu irisi ni lido buri lagumu hou dangle. Lausum lira, mafai iru humuti ya ha nyadagi mebali hichari. Lagua hanya lubai tifai itiligie ichiga hiduru. Ani agamba lali bungiu hamuri ya hanya dagi metia hagie huago. Rugu adu hungo lu aba ibagari lani na wende, luma ugunda ni yao bowagu. Ani dibuni edukea nima aluha aransa nye luha farun. Siadi humanya ha maduru mbanya, afarago humanya hilagube, madugga hagia ni kata hawege guwa. Ligia lubo iti niduhenyu, gagura su huma darime liabi wabure mehesusu. Abu nagutile agura bube libihi alubaha ni buiti, lunti lagura bani furumi eti huya luagu lila linadirigu luma lagumu huya luagu lun lafunadu. Gagura suhuma ginye. Terebugu hugueme luguntu madise liliabi wabureme. Niduhenyu, mekehara huma hawagu hiduhenyu luegen Jesu Kristu. Magusira wagudu humamuga, jarafa lilidani bungi lula gusira gudu. Niduhenyu, baruhu manya profeta guha meha dimure hebanya lida liri wabureme kaisi aba hempulu lani na gurasu luagu asufuriruni. Wagia, baruwa mutiha awandu bale sufiriruni kaisi girige gundatia. Agamba dungu luagu lugura sunhobu. Ani subudi humali gine ida lia la fulesi lani bungiu lagumu ho oura. Lugundu areida ti bungiu gudeme habuligia. Loge sun kate iniduhenyu. Mafira huma ni luagu liri sielu, ni luagu liri mua. Ni lao amu luwiri afiriruni luha choruru ni hereru. Dame le hariagu aha lu aha la. Dame gie le hariagu ua, luginye ua la. Masie diru lamga hubungiu. Ahi la sufuri rinye lubai aban hida gen. Lunti la furi idu lubungiu. Ahi gunda lubai lunti le remu ha uremu lani ne tengiruni. Ahi sandi lubai lunti la guo ronhon tabuti guligili si ilu hafuri idu luagu. Luma lu hahuru daguni lau garaba lida liri wabureme. Dame tile hafuri idu lau afieni, aba me la reida guagdu ne bungiu sanditi inyuro gualeime. Ani ahi ginye figo hali lubai, ferudu na wabai li figon. Ligia gufese humai lubai hifigo huni wagwa, ani afuri da hugueme huogwa lu hareidagu. Weri tilubafa afuri iduni le ladugu bai grige le richago bai tausun lanigi. Aba meha wuguri profeta Elias kai wagia. Dan lamuri haba li da la furi du lu mahu yula huya, rede iti huya mahu yuga urwa irumu dimi. Lari ge dan yale la furi du, aba ya lahu yu huya, aba ya tahuchu sun nadu ubowagu. Nidu huyu, ahi egeye da aba hida gului umaleri shabai, li abi amulu lagiri budaguduni, subudi humoi logu furume gwaru gula agiri budaguduti le afigo halbe li da geluriba lemeri, la salbaru bum la luani lui oweni ani ferud na guda leime sun li figun.
8: Furumietu ligara da feduru. Capitulu Aba.
9: Au feduru, aba lani Jesu Cristo apostolu, namburu nyongara da tohun, hugu ya lani gubungi ha chagagu banya, bou gudi lwei hageira, lobo ogu ponto, Galacia, Cappadocia, Asia luma Bitinia. Hugu ya le, anuwa diralanya baya bungi ugu chili, luma giyameha binaru, La diga ligia la labusa rubai. Sandu gu daladu lani sifiri sandu. Luga gamba di huma luma lun la ruma da gudunu la ulita Jesu Cristo. Ibiga huma lo beiti saragu areini luma darangilu luma giebungiu. Ruma ma uweidi guni lubungiu. Le lugu chibei wabude me Jesu Cristo. Luago luweini lugude me hambu von. Ruga li seri bagari von lau Lasara gudunin Jesu Cristo lida ge oweni. Ligia buintinya lubei wanigi lau aba emeni gini vimati. Ani la digba, luwa bihive la alaga le aranse lalibe wabasielu. Aba alagan, le lube la dura rulu sunda. Le siyambi la dasairu. Siyan ligia la feri druni lubuidu. Goningi lumuti wabungi lau lubafu. La diga afinya wama luagu. Luginyana bila. Wabihi ni asalbaru ne le aranse lalibe waba. Le lube la rufudune, lido me lagumu houda. Ligia lebu baibunhinya la lau ugundani. Lau sun lun tilafuna, asufri nu saragu ocha waguni luagu murusunda. Adiga itarelinya la hafinya kei golu. Lunti lau chunu ma lau watu gemeti, lun larihini va ka lalu uyaribai. Afinya ni le avandati ocha baguni ligia. Gebegi ti mati sigila ugolu. Lugundu gagumu cha diti golu. La ulubaiti havandu ni laucha wagun hafinye. La dimre ba Jesu Kristu buiti huwagu. Dai me le lagiri budu ubo wagun. Ibihu baginye uweiri guni luma inebesei luma gi. Hisi atin Jesu Kristu hun. La usun manihi humagi lulang. Eni lau sun lira, afinye di luagu. Eni gundantu lau aba ome mu gundani, le sinyahu muti arien galau dimurei. Adiga heresi biruni tasalbaru huwani, lau luweiri hafinye luagu Kristu. Luagu meha salbaru ni le halgudaha eni aturi hahagia profete gu lau saragu duari. Adumure hetinya meha luagu areini lebu galumbe ilichugu ni bungi hun. Subudig dalumuti halani sifiri sandu homo gurinya hagia, le lube la sufri rune Kristu lubare megiu. Luma weiri guni, le lube libihine lari gine. Hagia ti, aba hochu ha subudiruni kate ila girigia ligia. Luma ida balala susere da kate ile, le wagu bilarienga sifiri sandu e hada abai hon. Aba la subudiragdini bungi hon luagu, Mama bala lida hadani, lagu flirua brikata ile. Lagu lida bala vadani, asalbaru ni le meha wagu beha dimreha. Ligia meme la wagu beha purichi ha girigia hun lidon buridan le. Aulu bafur sifiri sandu, le nyibu beisielu gie. Ibini angeligu, gusenti hamuga ginya gufananda hamani brikata ile. Ligia lubeiti, Aranse nyuhuma eni yusu kumei lubui duharitagu. Ruho meisunghe meni giluago asalbaru nile lube lichugu ni bungi uhun. Lau larei ni damele lagiribudu Jesu Kristu ubowogun. Keisi sanigu gagamba ditinya. Mabagari da huma. Keima haligabri habagari du lubaragi hasubu diru ni bungi. Lubaragi enlira. Abagari da huma abai bagari sandu tile gumuti. Lugundu bungyu le aguar beikun lun lanigu huma, sandu tilida sun kate. Taria hanerelerun bungyu,
4: Sandu kumar, lugundu awa, sandu tina.
9: Aha, gura lubungi ukeisi huguchi. Bungi ule ababai, labuli gaburi, lagusara guduni ya sungirigia. Lunti huwara duluma lau inebesei sunda le lubai habagari duni ja ubogu. Sal baladu bungiu, lida gien la gubri ibagari le meha hafurinda rubai hama gien haguchagu. Eni subudi humuti, buidu lagu mama la lau kate gagumu chaditi la fairu waha lebegi asal barunile. Keiburi golu opulata, lau lita Kristu la fairua. Le adagara gudua bei ke aba mundun le uwa timege itiluagu. Luma gie, lubara gie mbuga la digni bungi ubo. Aba laranseru lung Kristu bala wasal baragile. Luagu lubeiti hafule sei la chila gua Kristu lido lagumu hou dale. Lida gie Kristu. Aba hiabi lunga finyinu luagu bungi le asara gudubalen Kristu lida gie oveni. Ruli gie weri guni lung. Itara linya hiabi, lunga finyerun eni ruhu mei sun hemeni giluagu. Wento, lauga gamba di humalu linanu bungi lau lubafu sifiri sandu. Haruma ruhanigi luganyana bela hisi nyendu, hiduwe nyulwegi Jesu Kristu hun le tima timati. Lunti lebeiti hisi yangu humahungo lau sun taruma haniki, luma lau sun here. Lugundu, Iseri girigia huguya. Mama du hasani gua gubri guha goe de ditinya. Lirahi hadu bungyu. Lauha gambuni lerenu le ichigubei ibagari. Leginye. Adura rubei lu sunda. Tarian hare lerenu bungyu.
10: Itarahan sun girigia ke hidu. Liabi haweri ke lufuliri hidu. Dan le lasan lu hidu abalaburi lufuliri.
9: Ahen lerenu bungyu, duratu lu sunda. Ani dimure le, ligie uganu le lanin la asal baruni, le wagu bei larinyo wagua hun.
2: Primera Pedro, capítulo 2.
9: Ligie lubeiti, igira humei sun luwiyeri buribani, sun igeni, bianguala igibu, gimugo, luma sun luwiyeri maraso lugu. Itara kei habuseruni irahinyi ufigiginya miligi harumati luga nyana bela hawena mudu. Itara laginye habuserun haturi hanulerenu bungi ubuidu luga nyana bela ledere bugudun hafinye luago Kristu eni salba huguyame. Ahin subudi humale lubei le timati luago buidula abureme. Ayara fahowa humalu beiti lu Kristu dubu vimati. Le aube membere se hama girigia. Ahinti lu bungiu, itara linya ke aba dubu, anua diruti lege begiti saragu. Itara linya lubeiti, huguya ke dubu vimati, igre guagda huma hungwa lu Kristu, lula dugu aba templu lani nasifiri hidagia. Luginye itara huma ke fadirugu, ha sandutinya, ha ishugu balin, adagara gduni le aube lagundara lung. Lida gien Jesu Kristu. Lige gien taniengu bilerenu bungiu.
10: Nichi gaba dubu sio. Dubu le timati. Aba dubu anuwa da honti lege begiti. Ani haafinye li tiyo lagu. Buidu beli li hon.
9: Weli ti le begi dubu ligia hon. Huguya le afinye libe. Ahenti ho ha mafinye banya. Gufli hali le taniengu bilerenu bungiu.
10: Dubu le augu mebere se hama abu nautinya. Ligia le duble timati.
9: Ariega tiginye.
10: Aba dubu achuge wagli ligia. Aba duble ego da vitu tigirigia.
9: Hama dugu banya gasulo uganu lani na asal baruni. Tugego tien luagu. Feri di hagu ya lusunda. Keisi laranseruni bungio. Ahin tu huguya le finya biluago Kristu. Aba rasa nua da hunti huguya. Fadiri guha eseri biduti en lu uruwe le bungiu. Necha niha derega guanya hongwa lu bungiu. Lumuti niya bungiu. Anua diru andu, lunga dumreha luago burikati buiti le ladigubi bungiu. le agura bihun lida gien luburiga lu lido lueri larugun gale lichugubai. Mama meha lumutu ni abungi huguya. Weto lumutu ni hadun. Ua tia meha gudeme butia hun. Ahen weto gudeme buhali bungi hun. Idunha yung hisi tienu. Huguya kaisi terencha lida ubole.
11: Estás escuchando Fe Lo Bíblica, la Biblia en español, inglés, garífuna y quechí.
9: Jagueira.